ಬಂಧಾಯಿ ಅರ್ಧ ಮಜಬೂರ್ ಆಶಿಕ್ ಕೆ ಅಂದ ಯಾರ ದೋಸ್ತ ರೋಕಿಂತ ತೂ ಮೇನ ಮೆಬೂ ಸಮರಣ ನವನ ಮುಂದೆ ದುಶ್ಮನ್ ತೋಖೆ ಹೋತೆ ಪಂಜಾ ವೇರಿ ಮಾರೇ ವಜಂದಾ ಅರ್ಜ ಕರೆ ಪ್ಯೋ ಮಾ ಮೌತ ಖಾನ ಥೋ ರಜಾ ಬರಾಲ್ ಮೆಬೂಬ್ ಜೋ ದಿದಾರ ಜರೂರ್ ಕರಣ ಪವಂದೋ ಮಾ ತ ಘಣೋ ಪೈಂಜೆ ಪಾನ ಕೇ ರೋಕ್ಯಾ ಪರ ಛಾ ಕರ್ಯಾ ಮುಝ ದಿಲ್ ನಥಿ ರಹೇ